ಯಾಜ್ಞಾ ಕರಾಮ ಸರ್ವಬಲಧಾರಿಯು ಅನಾತಿ ಅನಂತವು ದೇವಿಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಾಟೊಬಿನ ವಾಸಸ್ಥಾನಕ್ವನಲೆಸ ಇಸ್ಪ್ರೀತು ಸಾಂತು ಅರಮೇನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತ್ರು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವ್ ನಪುರುವಲಿನ್ಹ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸ್ವ ಮೆನವ ಮೇಕೀದೆ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸಹಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

0: ಬೈಬಲರ ನೊಲಿಯ ಉಡಾನ ಮೇಲೋಕೆಯ ಮೀಟ ವಡಾ ಸುಂದರ ತನಕ್ ಯಹಪತ್ ತನಕ್ ಬಾವಟ ಪಾತ್ವೇದ ಎವಾಗೇಮ ಬೈಬಲೆಯ ಕಿಯವನ್ನನ್ ಸಹ ಬೈಬಲೆಯ ನೊಕಿಯವನ್ನನ್ ಅತರ ಪಾವತಿನ ವೆನಸ ಕುಮಕ್ದ
1: ಮಹಾಚಾರ್ಯ ಆಂಟನ್ ಮೀವನಗೆ ದಹಂ ಕಥಿಕಾವತಟ ಮೀಲಂಗಟ ಒಬಟ ಸವನ್ ದಿಯ ಹೆಕಿ
0: ವರ್ತಮಾನೇ ಇತಾಮ ಸಂಕೀರ್ಣ ಜೀವಿತ ಗತಕರಣ ಅಪಟ ಅತ್ತಟಮ ಬೈಬಲೆಯನ್ ಲಬಾಗತ ಹೆಕಿ ಮಗಪೆನ್ವೀಮ ಕುಮಕ್ದ ಅರ ವರ್ತಮಾನೇ ತರುಣ ತರುಣಿಯಂಗೆ ಭಾಷಾವೆಂ ಕಿಯನವನಂ ಬೈಬಲೆಯ ಕೆಲಕಿ ಆನ್ನೇ ಬೈಲಯಾಕ್ದ ಇತರ ಮೇವಾಗೆ ವಿವಿಧಾಕಾರಿ ಪ್ರತಿಕಡೆಯನ್ ತಮೈ ಅಪಿ ಮೇಮ ಸಾಕಚ್ಛಾ ಮಾಲಾವೆನ್ ವಿಚಾರಶೀಲಿ ವಿಧಿಹಟ ಎವಾಗೇಮ ಇತಾ ಪುಲುಲ್ ವಿಧಿಹಟ ಎವಾಗೇಮ ಇತಾಮ ವಿದ್ಯಾತ್ಮಕ ಆಕಾರೇನ್ ಸಲಕಾ ಬಲೀಮಟ ಅಪೇಕ್ಷಾ ಕರಾನ್ನಿ ಎತುಲಿನ್ ಅಪಗೆ ಜೀವಿತ ವಡಾ ಯಹಪತ್ ಕರಗ್ಯಾನೀಮ ವಡಾ ಅರ್ಥವತ್ ಕರಗ್ಯಾನೀಮ ಸಹ ವಡಾ ಆನಂದ ಜನಕ ಕರಗ್ಯಾನೀಮಟ ಅಪಿ ಮೇ ಸಾಕಚ್ಛಾ ಮಾಲಾವೆನ್ ಪ್ರಯತ್ನಯಾಕ್ ದರನವಾ ಅಪಿ ಹೆಮದೆನಾಗೇಮ ಯಹಪತ ಅಭಿವೃದ್ಧಿಯ ಸಹ ಆಧ್ಯಾತ್ಮಿಕ ಪ್ರಗತಿಯ ಉದ್ದೇಶ
1: ಒಬ ಏ ಸವನ್ ದುನ್ನೆ ಮಹಾಚಾರ್ಯ ಆಂಟನ್ ಮೀವನಗೆ ದಹಂ ಕಥಿಕಾವತಟಾಯ್ ಒಬ ಸೆಮಟ ಜೇಸು ಪಿಹಿಟಾಯ್. ದಿಮುತು ರೇಡಿಯೋ ಆಗ ನಿನ್ನ ಅಪಿ ಸಹೃದ ಹಿತಪತಂತ ತಮೈ ಮೇ ಮತಕ್ ಕರೀಮ ಲೋಕೆ ಒಬ ಕೊಹೆ ಹಿಟಿಯತ್ ದಿಮುತು ಕೇನ ದಿದುರನ ಹನ ಒಬಟ ಅಹನ ಲಭೀಮ ಶ್ರೀಲಾಂಕೀಯ ಅಪ ಲದ ಭಾಗ್ಯಕ್ ವಗ ಅಪಿ ಒಬಟ ಪಸಕ್ ಕರನೆ ಬಹುಮ ಆದರೆ ದಯಾವ ಕರುಣಾವ ಮೆತ್ಸಿತ ಪದನಂ ಕೊಟಗಿನ ಶ್ರೀಲಂಕಾವೇ ಸಿಟ ಹಲಾವತ ಪಂಬಲ ದಿಮುತು ಪದನಮೇ ಇಹಲ ಮಹಲೇ ಸಿಟ ಅಪಿ ಒಬಟ ಕಥಾ ಕರಮಿ ಇನ್ನೆ ಜೀವಿತ ಪಿಲಿಬಂದವ ಹರ್ತವಾದ ಅರವಾದ್ಯಕ್ ಒಬಟ ತಿರಿನಕರನ ಬಲಾಪುರುತ್ವೆ ಇನ್ಸಾಮ ಅಪಿ ನಿರತುರುವಮ ಒಬಟ ಕಿಯನ್ನೇ ಅಪಿ ತೆಕ್ಕ ರೆದಿ ಇನ್ನ ಸಂವೇದಿ ಹದವತ್ತಟ ಸಂವೇದಿ ಹಿತಟ ಕಥಾ ಕರನ ಆದರಣೀಯ ಹಣ ಬವಟ ದಿಮುತು ರೇಡಿಯೋ ನಾಲಿಕಾವ ಪತ್ತೆಲಾ ತಿಬಿನೋ අපි ආදරෙන් ආයෝජනා කරනවා රැඳෙන්න අපිත් එක්ක අහන්න ඔබට දැනෙනවද කියලා බලන්න මේ දිමුතු රේඩියෝ